ಯಾವ ದಿನವನ್ನ ಆವ ಕೋಟಿಪತಿ ಎಕ್ಕನ್ನ ಲಕ್ಷಪತಿ ಎಕ್ಕನ್ನ ಜಾತಿಗಳು ತರಾಯಿ ಮಂಡಲೇ ಈ ದವಸ ದಿನ ಮೆದ್ದಲು ತರಾಯಿ ದಲ ಪ್ರತಿಫಲ ಮದಕರಣ ಸೂದನ ಬೆನ್ನಿ ಮಹಾಜನ ಸಂಪದ ಹೈದಾಸ್ ದೇಶ ಸತರನ ದಿನ ಮಾರಿ ತಮ ಈ ದವಸ ದಿನ ಮೆಂದಿ ಇಸೆಡ್ ಅಕ್ಷರ ತೆಕ್ಕ ಅಂಕ ತುನ ಅಂಕ ಪಹ ಅಂಕ ಹತ ಅಂಕ ಆಟ ಸಹ ಅಂಕ ದೇಖ ಇವಾಗ ಈ ಅಕ್ಷರ ತೆಕ್ಕ ಅಂಕ ಪನಹ ಅಂಕ ಪಣಸೆಕ ಅಂಕ ಹೆಟ ತುನ ಸಹ ಅಂಕ ಹೆಟ ಹತ್ತರ ತಮಾಯಿ ಗೋವಿಸೆತಲು ತರಾಯಿ ನಿಲ ಪ್ರತಿಫಲ ಆಯ ಮದಕರಣ ಈ ಅಕ್ಷರ ತೆಕ್ಕ ಅಂಕ ಪನಹ ಪಣಸೆಕ ಹೆಟ ತುನ ಸಹ ಹೆಟ ಹತ್ತರ ಮೆಗಾ ಪವರ್ ಗತನಂಗ್ 2582 ದೇವನ ದಿನ ವಾರ್ಯ ಎಫ್ ಅಕ್ಷರಯ ತೆಕ್ಕ ಪ್ರಸಾದ ಅಂಕಿ ಅಂಕ 12 ಚಕ್ರಯ ಅಂಕ ಅಂಕ 4 ಅಂಕ 25 ಅಂಕ 29 ಸಹ ಅಂಕ 50 ಧನ ನಿಧಾನಯ ಈ ಅಕ್ಷರಯ ತೆಕ್ಕ ಅಂಕ 21 ಅಂಕ 39 ಅಂಕ 47 ಸಹ ಅಂಕ 65 ಇವಾಗಿಮ ಕಟಕ ಲಗ್ನೆಯ ಸಹಿತವ ಹಂದಹಾನಲು ತರೈ ಈ ದವಸೆ ಜಯಗ್ರಹ ಪ್ರತಿಫಲ ಮೆನ್ನ ಮೇಮೈ ಅಂಕ 16 17 19 ಸಹ 30 ಈ ಹಂದಹಾನಲು ತರೈ ಗೆನ ಮದಕರಿ ಅದ ಸಂಪದ ಗತನಂಗ್ ಅಂಕ 8 ಅಂಕ 2 ಅಂಕ 8 ಅಂಕ 8 ಅಂಕ 2 ಅಂಕ 7 ಅಂಕ 8 ಅಂಕ 8 ಅಂಕ 2 ಸಹ ಇಸೆಡ್ ಅಕ್ಷರಯ ತಿನ್ನೋನಿ ಜಯ ಲೊತರಯ್ಯ ಪಾನ್ಸಿಯ ದೇವನ ದಿನಂ ವಾರೆ ಈ ಅಕ್ಷರ ತೆಕ್ಕ ಅಂಕ 2 ಅಂಕ 7 ಅಂಕ 5 ಸಹ ಅಂಕ 2 ಇವಾಗಿಮ ತಮೈ ಶುಭ ದವಸಕ್ ಲೊತರಯ್ಯ ಮಿಥುನ ಲಗ್ನೆಯ ಸಹಿತ ಅಂಕ 1 ಅಂಕ 47 ಸಹ ಅಂಕ 66 ಜಾತಿಗಳು ತರೈ ಮನಲ್ಲಿ ಟಿಕೆಟ್ ಟಿಕ್ ವೆಡಿ ವೆಡಿಯನ್ ಮೇಲೆ ತೀಗನ್ನು ಅಟ ಕೋಟಿಪತಿ ಎಕ್ವೆನ್ನ ಲಕ್ಷಪತಿ ಎಕ್ವೆನ್ನ ತೀನ ಹೊಂದಮ ಅವಸ್ಥಾವ ಉದಯ ಹತಾಯ್ ವಿನಾಡಿ 31

0: ciao ciao, ci vediamo presto.
1: ಕೃಷಿ ಕ್ಷೇತ್ರದ ನವ ಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟ ಸಹನಯಕ್ದ ಮಸಕಟ ರೂಪಾಯಿ 25000 ದಕ್ವ ಮಿಲತಿಗೆ ನೇಮ್ ಸಂದಹ ನಯ ಸಹನಯಕ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್.